0: ಕೇವಲಂ ವಕ್ಷಾಮಿ ಭರತರ್ಷಭ.
1: ಯಶದ್ ಭಗವಾನ್ ಮ್ಹಣತಾಯತ್ ಕಿ ಅರ್ಜುನ, ಅರೆ ತುಲಾ ದೋನ್ ಕಾಳ ಸಾಂಗಣಾರ ಆಹೆ. ಕೋಣತೆ? ಏಕ ಆಹೆ ಕಿ ಜ್ಯಾ ಕಾಳಾನೆ ಯೋಗಿ ಧ್ಯೇಯ ಸೋಡತೊ ನಾ ಕಾಳ, ಮ್ಹಣಜೆ ತೊ ಕಾಳ ಕಿ ತ್ಯಾಲಾ ಪುನಃ ಜನ್ಮ ಮರಣ ಸಂಸಾರಾತ್ ಯಾವಾ ಲಾಗತ್ ನಾಹಿ. ಆಣಿ ದುಸರಾ ಏಕ ಕಾಳ ಅಸಾ ಆಹೆ ಕಿ ತ್ಯಾ ಕಾಳಿ ಜರ ಯೋಗಿನಿ ಧ್ಯೇಯ ಸೋಡಲಾ ತರ ಪುನಃ ತ್ಯಾಲಾ ಜನ್ಮಲಾ ಯಾವಾ ಲಾಗತ, ಸಂಸಾರ ಯಾವಾ ಲಾಗತ. ಅಶೆ ದೋನ್ ಕಾಳ ಆಯ್ತು.

ಕತ್ತಲ್ಲ ಧರ ಪಕ್ಕ ಲಾವ ದೂರ ಸೋಡು ನಕ್ಕ ಘಾಮ ತತ್ತ ಮೀಳ ಪೈಕ ಬೋಲ ಬಜರಂಗ ಚಿಕ್ಕಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್.

0: ಸಾರಿ ಚಾಟಿಗಲ್ಲಿ ಸೋಲಾಪುರ್.
1: ವ್ಯಸನಾಧೀನತಾ, ನೈರಾಶ್ಯ, ಸತತ ಆತ್ಮಹತ್ಯೆ ವಿಚಾರ ಏಣ, ಸಂಶಯ ಘೇಣ, ಸತತ್ಚೀ ಡೋಕೆದುಖಿ, ವಾರಂವಾರ ರಾಗ ಏಣ, ಝೋಪ ನ ಏಣ, ಹೀ ಮಾನಸಿಕ ಆಜಾರಾಚಿ ಲಕ್ಷಣ ಅಸೂ ಶಕ್ತಾತ್. ತ್ಯಾಕಡೆ ದುರ್ಲಕ್ಷ ಕರೂ ನಕಾ. ತಜ್ಞಾಂಚಾ ಸಲ್ಲಾ ಘೇಊನ್ ವೇಳೀಚ ಔಷಧೋಪಚಾರ ಕೆಲ್ಯಾನೆ ಮನೋವಿಕಾರ ಬರೆ ಹೋತಾತ್.
2: ಅಧಿಕ ಮಾಹಿತಿಸಾಠಿ ಸಂಪರ್ಕ ಡಾಕ್ಟರ್ ಬುರ್ಟೆ ಯಂಚ ಮನೋದಯ ನ್ಯೂರೋಸೈಕಿಯಾಟ್ರಿಕ್ ಸೆಂಟರ್, ರಿಮಾಂಡೋಮ್ ಜವಳ, ಸೋಲಾಪುರ. ಮೊಬೈಲ್ 7083069496.
3: ऐकूयात सलील कुलकर्णी यांनी गायलेलं मीना शिंदे यांचं गीत. संगीत सलील कुलकर्णी यांचंच आहे.